ಸೇರಿ ಸಮಯೋ ಅಮ್ಮಮ್ಮ ಅಮ್ಮಮ್ಮ ಅಮ್ಮಮ್ಮ ಅಮ್ಮಮ್ಮ ಅಮ್ಮಮ್ಮ ಎದ ಕೋರನು ಸರಸೋ ಅಮ್ಮಮ್ಮ ಅಮ್ಮಮ್ಮ ಅಮ್ಮಮ್ಮ ಅಮ್ಮಮ್ಮ ಅಮ್ಮಮ್ಮ.